ಐಡಿಯಾ ಇತ್ತಾಗೇನೆ. ಮಂಗಾವ ಹಮು ಕೋ ಮತ್ತಿ ತಿಂಗ್ ಫುಲ್ ಹ್ಯಾಪನಿಂಗ್ ಏಕಿತಿ ಆಯ್ಕೆ ಅನ್ನದೆ ಅನ್ನೇನೆ. ಮೆಹಮ ಸಿಂಧು ಪ್ಲೇ ವೆನವಾ ಈಡು ಪಾಸ್ಸೇ ಟಿಕಾ ಕೂಲ್ ಲೇಕೆ ಅಹನ್ನ ಬುಳುವಾಂ ಏ ಜಾತಿ ಸಿಂಧು ಪ್ಲೇ ವೆನವಾ ಅನ್ನೇಕೈ ಮೇ ಶೋ ಏಕೆ ತಿನೆ ವಿಶೇಷತೆ ಹರದ ನಟನ್ನತ್ ಪುಳುವಾ ಕ್ಯಮತಿ ನಂಗ ಅಟನ್ನತ್ ಪುಳುವಾ ಬಿಂದುವೈ ಹತ್ಸಿಯ ಕಲಹಾಯ್ ಅಣು ಅಟಾಯ್ ದೇಖಾಯ್ ಅಣು ಅಟಾಯ್ ಹತರ ವಾಟ್ಸಪ್ ಮೆಸೇಜ್ ಜಗ ದಾನ್ ಮಂ ಬಲಂಗಿನ್ನೋ ಆ ಹೌದು ಮೇ ವೆಲಾ ವ್ಯಾಹಗೆ ನಿನ್ನೆ ಮಂ ಆಸಾಯ್ ದನ ಗನ್ನ ಎಹಿಂದ ಹೊರ ಗೆಡಿಯಕ್ಕಾಗೆ ಆಗೆ ನಿನ್ನೆ ನತು ಅದವತ್ ಮಾಡ ಮೆಸೇಜ್ ಜಗ ದಾನ್ ನಮಾಯ್ ಗಮಾಯ್ ನತ್ತಂಗ್ ಇನ್ನ ರಟಾಯ್ ಎಕ್ಕ